ಬಲಾಗವಿನ್ ನೆಗೆನ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ನಮಗ್ ಸಹೋದರಿ ಸಹೋದರಿ ಒಬ್ಬ ಅನ್ನವಾದ ಒಬೇ ಪಿಯಾನ್ ಅನ್ಮಾನ್ಸ್ ಮುಳು ವಿಶ್ವೇ ಮಾಬು ದೇವಿ ಅನ್ಮಾನ್ಸ್ ಒಬೇ ಕಿಸಿವಾಗ ಬಲ ಬರುತ್ತೆ ವಾಸನವನು ಒಬ್ಬ ಉದವು ಕರಲ ಒಬ್ಬ ಸಮಗ ಗಿಳಿಯುನು ಸಂಬಂಧ ತಾವೇ ನೆವದ ಹದರದೆ ಮೇವೆಲಾವ ದೇವಿ ಅನ್ಮಾನ್ಸ್ ಹತಾ ಕಲ್ಲ ಒಬೇ ಇಲ್ಲಿ ಮೇದಿರಿ ಪಾತ್ರರನ್ನ ದೇವಿ ಅನ್ಮಾನ್ಸ್ ಒಬೇ ಯಾಜ್ಞಾವಟ ಪಿಲತುರು ದೀನ ಉನ್ವಾಸೆ ಜೀವ ಮಾನವ ಸಿರಿನ ಭವ ಒಬ್ಬ ಇದಿರಿಯೇ ಪೆನ್ನನು ಅದಿನ ಗಿಹಿಪೆ ಅಖ್ಯಾತಿ ಉನ್ವಾಸ ಹತಾ

ಸೇವ ನಮಸ್ಕಾರ ಕಲ್ಪಿಸಿ ಹಾಲೆಲೂಯ ಒಬ್ಬರ ಸ್ತುತಿವೇ ವಾ ಸ್ವಾಮಿ ಒಬ್ಬರ ನಮಸ್ಕಾರವೇ ಸ್ವರ್ಗಿಕ ದೇವದೂತ ಸೇನಾವಲನ ನಮಸ್ಕಾರ ಸಮಗಮೇ ನಮಸ್ಕಾರ ಮುಸುಕರನು ಆಪಿಮೇ ಬಿಲಾವೆ ಒಬ್ಬರ ಸ್ತುತಿವೇ ವಾ ಯಮೇ ಉನ್ವಾನ್ಸೇರ ನಮಸ್ಕಾರ ಕಿರೀಮ ನದರ ಕರಾನ್ನೇ ನಾಮ ಉನ್ವಾನ್ಸೇರ ನಮಸ್ಕಾರ ಕರಾನ ಯಮೇ ಪಾದಾ ಕರಾನ್ನೇ ನಾಮ ಉನ್ವಾನ್ಸೇರ ನಮಸ್ಕಾರ ಕರ್ಣ ದೀವ್ ಉನ್ವಾನ್ಸೇರ ನಮಸ್ಕಾರ ಕರ್ಣ ಮುಖ ಯಮೇ ನದರ ಕರಾನ್ನೇ ನಾಮ ಏವಾ ವಸಾದ ಮನ್ನೇ ನಾಮ ಪೊಲವೇ ಅತಿ ಕಲ್ ಖತಾ ಕೊಟ ದೇವಿಯನ್ ವಾನ್ಸೇರ ಜೀವಿ ಮಹಿಮೆಯ ಏ ಕಲ್ ವಿಸಿ ಲಬಾದನವಾಯ ಪೊಲವೇ ತಿಬೆನ ವೃಕ್ಷ ಕಥಾ ಕೊಟ ದೇವಿಯನ್ ವಾಂಸೇವ ನಮಸ್ಕಾರ ಯಮೇಕ್ ಒಬಟ ನಮಸ್ಕಾರ ಕರನ್ನ ಬಾಧಾ ಕರೆನ್ನೇ ನಾಮ ಯಮೇಕ್ ದೇವಿಯನ್ ವಾಂಸೇವ ಕರನ್ನ ನಮಸ್ಕಾರ ನತರ ಕರನ್ನೇ ನಾಮ ಇರ ಅಂದ ತಾರಕಾ ದೇವಿಯನ್ ವಾಂಸೇವ ಹಿಮಿ ನಮಸ್ಕಾರ ವಾಂಸೇವ ಲೋಸವನವಾಯ ಹಾಲೆಲೂಯಾ ಒಬ್ಬ ನಮಸ್ಕಾರ ವೇವಾ ಸರ್ವ ಪರಾಕ್ರಮ ಆನಂದ ಒಬ್ಬ ಸಮಾನ ಕಿಸಿ ವೇಟ್ನತ ಒಬಗೆ ಮಹಿಮೆ ಲಬಾಗನ್ನಟ ಸ್ವರ್ಗವಲಿನ್ ಬೆಟ್ಟನು ದೇವಿ ದೇವ ದೂತ್ಯ ಪೊರಕತಿ ಒಬ್ಬ ಹಿಮಿ ಮಹಿಮೆ ಅತ್ಕರಗನ್ನಟ ಪೊಲವೇ ವಿವಿಧ ಮನುಷ್ಯ ತರಗ ಕರತಿ ನಮೂತ್ ದೇವಿಯನ್ ಮಹರ್ಷಿಗೆ ಮಹಿಮೆ ಅತ್ತಗಸಿ ಹೆಗ್ಗೆ ಕಾಟದ ಪೊಲವೇ ದೇವಿವರುಣ್ಣ ಐಕಿಯಾಗನ್ನ ಕಿಸ್ತು ಕೋಟಿಯ ದೇವಿವರುಣ್ಣ ಐಕಿಯಾಗನ್ನ ಸ್ವರ್ಗ ಬಲಿ ಬೆಟ್ಟನು ಅಶುದ್ಧ ದೇವದೂತೆಯ ಒಬಗೆ ಮಹಿಮೆ ಅತ್ತಗಸನ್ನಟಾದನ್ನೇ ಅವ್ರ ಸ್ವಕೀಯ ಗೌರವ ಉದಸ ಸ್ವಕೀಯ ಲಾಭ ಉದಸ ಮನುಷ್ಯನ್ ರವಟನ್ನೋಯ ನಮುತ್ ಒಬ ಪಮನ ಮನುಷ್ಯ ಸದಾ ಕಾಲ ಹಿಮ ಪ್ರೇಮ ಕರ್ಣ ದೇವಿಯ ಒಬಗೆ ಸಲಸು ಜನಗತ ಹೆಕ್ಕೆ ಕಾಟದ ಬಹೋ ದಿನ ದೇವಿಯ ಮಹರ್ಷಿವ ಪ್ರತಿಕ್ಷೇಪಕನ ತಮ ಸಿದ್ವಲ ಮಾರ್ಗವಲ ಹರಿ ಅಮಿನ್ ಸಿಡಿಂದೆ ನಮ ತುನ್ನು ಹರ್ಷೆ ಕೇನ ಸೇಖ ರಂದ ರಿದೀದ ಮಾಗೆಯ ಮಮ ಕೆಮತಿ ಕೆನಾಟೇ ವದೇಮಿ ಕೆಮತಿ ಕೆನಾಗೆ ನೇವಾ ಗಣ್ಯಮಿ ಪೊಲವೇ ರಜವರು ಪತ್ಕರನ್ನೇದ ಪಹಕರನ್ನೇದ ಮಮಯ

ಸಿರಿಗೆರೆ ಕುಮಾರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧತ್ ಪ್ರಿಯಶಾಂತ್.

ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತರು ಸಿಹಿಕರ್ನೋ ತುಮಿಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸ್ಸು ಮೆನವ. ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ. ಆಮೇನ್.